0: ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೆ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ. ಪ್ರಧಾನಮಂತ್ರಿ ಶ್ರೀ ಮೋದಿ ಹ್ಯಃ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ತೃತೀಯ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ನಾರ್ಡಿಕ್ ದೇಶಾನಾಂ ನೇತೃಭಿಃ ಸಹ ಸಂಯುಕ್ತ ಪತ್ರಕಾರ ಸಮ್ಮೇಳನಂ ಸಂಬೋಧಯನ್ ಘೋಷಣಾಮೇತಾಂ ಕೃತವಾನ್.
1: आज हमने भारत और नॉर्डिक संबंधों को ग्रीन टेक्नोलॉजी एंड इनोवेशन स्ट्रेटेजिक पार्टनरशिप का स्वरूप देने का निर्णय लिया है. इस ग्रीन टेक्नोलॉजी पार्टनरशिप से हम आइसलैंड की जियो थर्मल और फिशरीज, नॉर्वे की ब्लू इकोनॉमी और आर्कटिक और सभी नॉर्डिक देशों की मैरिटाइम और सेंसिटिविटी में एक्सपर्टीज को, सस्टेनेबिलिटी की एक्सपर्टीज को भारत के स्केल के साथ जोड़कर पूरे विश्व के लिए ಏಕ್ ಬೆಹತರ್ ಭವಿಷ್ಯ ಸುನಿಶ್ಚಿತ ಕರೆಂಗೆ.
0: ಪ್ರಧಾನಮಂತ್ರಿಣ ಮೋದಿನ ಪ್ರೋಕ್ತಂ ಯತ್ ವಿಗತ ದಶವರ್ಷೇಷು ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ದ್ವಿಪಕ್ಷೀಯ ವ್ಯಾಪಾರಃ ಪ್ರಾಯಃ ಚತುರ್ಗುಣಂ ವರ್ಧಿತಃ ವರ್ತತೆ.
1: 10 वर्षों में हमारा बायलेटरल ट्रेड लगभग 4 गुना बढ़ा है. नॉर्डिक देशों

ಕಾಲದಲ್ಲಿ ಚೆಲುವಿ ಕಾಡು ಕೊನ್ನೂರು ಹೇಗದಿತ್ತಿ ಯೇ ಹೇ ಕುಚ್ ಪ್ರಮುಖ ಕನ್ನಡ ಫಿಲ್ಮೋ ಕೆ ನಾಮ ಜಿನ್ಮೇ ಗಿರೀಶ್ ಕರ್ನಾಡ್ ನೆ ಅಭಿನಯ ಕಿಯಾ ಹೈ ಉನ್ಕೆ ಅಭಿನಯ ಸೆ ಸಜಿ ಹಿಂದಿ ಫಿಲ್ಮೋ ಕಿ ತೋ ಏಕ್ ಲಂಬಿ ಫೆಹರಿಸ್ತ್ ಹೈ ಜಾದೂ ಕಾ ಶಂಖ್ ನಿಶಾಂತ್ ಮಂಥನ್ ಸ್ವಾಮಿ ಜೀವನ್ ಮುಕ್ತ ಸಂಪರ್ಕ್ ರತ್ನದೀಪ್ ಬೇಕಸೂರ್ ಆಶಾ ಮನ್ಪಸಂದ್ ಅಪ್ನೇ ಪರಾಯ ಶಮಾ ತೇರಿ ಕಸಮ್ ಆನಂದ ಭೈರವಿ ಏಕ್ ಬಾರ್ ಚಲೇ ಆವ್ ತರಾನಾ ಜಮಾನಾ ಮೇರಿ ಜಂಗ್ ಸುರ್ಸಂಗಮ್ ಸೂತ್ರಧಾರ್ ಆಕರ್ಷಣ ಮಿಲ್ ಗೈ ಮಂಜಿಲ್ ಮುಝೆ ಚೈತನ್ಯ ಬ್ರಹ್ಮ ಅಂತರ್ನಾದ್ ಗುನಾ ಪ್ರಾಣದಾತ ಆತಂಕ್ ಚೈನಾ ಗೇಟ್ AK-47 ಪುಕಾರ್ ಇಕ್ಬಾಲ್ ಡೋರ್ 8x10 ತಸ್ವೀರ್ ಆಶಾಯೆ ಲೈಫ್ ಗೋಸ್ ಆನ್ ಏಕ್ ಥಾ ಟೈಗರ್ ಶಿವಾಯ್ ಚೌಕ್ ಅಂಡ್ ಡಸ್ಟರ್ ಆರ್ ಟೈಗರ್ ಜಿಂದಾ ಹೈ फिल्म सुरसंगम जो तेलुगु में शंकराभरणम के नाम से बनी थी इसके नायक पंडित शिवशंकर शास्त्री की भूमिका में थे गिरीश कर्नाड वो जानदार शानदार अभिनय कैसे भुलाया जा सकता है।